ಪಲ್ಲವ ಪೂಜಿತ ಮಹೇಶ್ವರ ಮಹಾಕಲ್ಪ ಮಹಾ ತಾಂಡವ ಸಾಕ್ಷಿಣಿ ಮಹಾ ಕಾಮೇಶ ಮಹಿಷಿ ಮಹಾ ತ್ರಿಪುರ ಸುಂದರಿ ಚತುಷಷ್ಟಿ ಉಪಚಾರಾಢ್ಯ ಚತುಷಷ್ಟಿ ಕಲಾಮಯಿ ಮಹಾ ಚತುಷಷ್ಟಿ ಕೋಟಿ ಯೋಗಿನಿ ಗಣ

ಭೀಷಣಯನ ಕುಮುದಾಹ್ಲಾದ ಕೌಮುದಿ ಭಕ್ತಹಾರ್ದ ತಮೋಭೇದ ಭಾನುಮದ್ ಭಾನು ಸಂತತಿ ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕೈ ಶಿವಪ್ರಿಯ ಶಿವಪರ ಶಿಷ್ಟೇಷ್ಟ ಶಿಷ್ಟಪೂಜಿತ ಅಪ್ರಮೇಯ ಸ್ವಪ್ರಕಾಶ ಮನೋವಾಚಾಮಗೋಚರ ಶಿಚ್ಛಕ್ತಿ ಚೇತನಾರೂಪ ಜಡಶಕ್ತಿರ್ಜಡಾತ್ಮಿಕ ಗಾಯತ್ರಿ ವ್ಯಾಹೃತಿ.

ಶಾಂಪೇಯ ಕುಸುಮ ಪ್ರಿಯ ಕುಶಲ ಕೋಮಳಾಕಾರ ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಕುಮಾರಗಣನಾಥಂ ತಾ ತುಷ್ಟಿ ಪುಷ್ಟಿ ಮತಿರ್ಧೃತಿ ಶಾಂತಿ ಸ್ವಸ್ತಿಮತಿ ಕಾಂತಿ ನಂದಿನಿ ವಿಘ್ನ

ಸೀರೆಂದ್ರ ವರದಾ ರಾಕಿಣ್ಯಂಬಾ ಸ್ವರೂಪಿಣಿ ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಹಿತ ವಜ್ರಾಧಿಕಾಯುಧೋಪೇತ ಡಾಮರಿಯಾಧಿ ವಿರಾವೃತ ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತಮಾನ

ಪೀತವರ್ಣಾಧಿಗರ್ವಿತಾಮೇಧೋನಿಷ್ಠಾ ಮಧುಪ್ರೀತಾ ವಂದಿನ್ಯಾದಿ ಸಮನ್ವಿತ ದಧ್ಯನ್ನಾ ಸಕ್ತಹೃದಯ ಕಾಕಿನೀ ರೂಪಧಾರಿಣಿ ಮೂಲಾಧಾರಾಂಭುಜಾರೂಢಾ ಪಂಚವಕ್ತ್ರಾಸ್ತಿ ಸಂಸ್ಥಿತಾ ಅಂಕುಶಾದಿ ಪ್ರಹರಣಾ ವರದಾದಿರಿಷೇವಿತಾ ಮುಗ್ಧೌದನಾಸಕ್ತ ಚಿತ್ತಾ ಸಾಕಿನ್ಯಂಪಾ ಸ್ವರೂಪಿಣಿ ಆಜ್ಞಾ ಚಕ್ರಾಂಚ ನಿಲಯ ಶುಕ್ಲವರ್ಣ ಷಡಾನನ ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ ಹರಿದ್ರಾನ್ನೈಕರಸಿಕ ಹಾಕಿ ನೀರು.

ಸೌಯ ದಕ್ಷಿಣ ಸೇವಿತ ಆದಿಶಕ್ತಿಲ್ಲಮೇ ಆತ್ಮ ಪರಮಾ ಪಾವನಾಕೃತಿ ಅನೇಕ ಕೋಟಿ ಬ್ರಹ್ಮಾಂಡ ಜನನೀ ದಿವ್ಯ ವಿಗ್ರಹ ಲಿಂಕಾರಿ ಕೇವಲ ಗುಹ್ಯ ಕೈವಲ್ಯ ಫಲದಾಯಿನಿ ತ್ರಿಪುರಾ ತ್ರಿಜಗದ್ವಂದ್ಯ ತ್ರಿಮೂರ್ತಿ ತ್ರಿದಶೇಶ್ವರಿ ತ್ರಯಕ್ಷರಿ ದಿವ್ಯ ಗಂಧಾಢ್ಯ ಸಿಂಧೂರ ತಿಲಕಾಂಚಿತ ಉಮಾ ಶೈಲೇಂದ್ರ ತನಯ ಗೌರಿ ಗಂಧರ್ವ ಸೇವಿತ ವಿಶ್ವಗರ್ಭ ಸ್ವರ್ಣಗರ್ಭ ಅವರದಾರ ಭಾಗದೀಶ್ವರೇ ಜ್ಞಾನ ಗಮ್ಯ ಪರಿಚ್ಛೇದ್ಯ ಜ್ಞಾನದ ಜ್ಞಾನ ವಿಗ್ರಹ ಸರ್ವ ವೇದಾಂತ ಸಂವೇದ

ಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಸರ್ವಾಧಾರ ಸುಪ್ರತಿಷ್ಠಾ ಸದಸ ದ್ರೂಪಧಾರಿಣಿ ಅಷ್ಟಮೂರ್ತಿರ್ ಅಜಾದಿತ್ರಿ ಲೋಕಯಾತ್ರಾ ವಿಧಾಯಿನಿ ಏಕಾಕಿನಿ ಭೂಮರೂಪ

ಮಾರ್ತಾಂಡ ಭೈರವ ಆರಾಧ್ಯ ಮಂತ್ರಿಣಿ ನ್ಯಸ್ಯ ರಾಜಧೂಗು ತ್ರಿಪುರೇಶಿ ಜಯತ್ಸೇನ ನಿತ್ರೈ ಪುಣ್ಯ ಪರಾಪರ ಸತ್ಯಜ್ಞಾನಾನಂದ ರೂಪ ಸಾಮರಸ್ಯ ಪರಾಯಣ ಕಪರ್ದಿನಿ ಕಲಾಮಾಲ ಕಾಮಧು ಕಾಮರೂಪಿಣಿ ಕಲಾನಿಧಿ ಕಾವ್ಯಕಲಾ ರಸಜ್ಞ ರಸಶೇವಧಿಗಿ ಪುಷ್ಟಾ ಪುರಾತನ ಪೂಜ್ಯ ಪುಷ್ಕರ ಪುಷ್ಕರೇಕ್ಷಣ ಪರಂ ಜ್ಯೋತಿಷ್ ಪರಂ ಧಾಮ ಪರಮಾಣು ಪರಾತ್ಪರ ಪಾಶಗಸ್ತ ಪಾಶಗಂತ್ರಿ ಪರಮಂತ್ರ ವಿಭೇದಿನಿ ಮೂರ್ತ ಅಮೂರ್ತ ನಿತ್ಯತೃಪ್ತ ಮುನಿಮಾನಸ ಹಂಸಿಕ ಸತ್ಯವ್ರತ ಸತ್ಯರೂಪ ಸರ್ವಾಂತರ್ಯಾಮಿನಿ ಸತಿ ಬ್ರಹ್ಮಾಣಿ ಬ್ರಹ್ಮಜನನಿ ಬಹುರೂಪ ಬುಧಾಚಿತ ಪ್ರಸವಿತ್ರೀ ಪ್ರಚಂಡಾಜ್ಞ ಪ್ರತಿಷ್ಠಾ ಪ್ರಕಟಾ

ಶಾಸ್ತ್ರಸಾರ ಮಂತ್ರಸಾರ ತಲೋದರಿ ಉದಾರ ಕೀರ್ತಿ ಉದ್ದಾಮ ವೈಭವ ವರ್ಣರೂಪಿಣಿ ಜನ್ಮ ಮೃತ್ಯು ಜರ ತಪ್ತ ಜನ ವಿಶ್ರಾಂತಿದಾಯಿನಿ ಸರ್ವೋಪನಿಷದ್ ಉದ್ಭುಷ್ಟ ಶಾಂತ್ಯತೀತ ಕಲಾತ್ಮಿಕ ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ ಕಲ್ಪನಾರಹಿತ ಕಾಷ್ಟ ಕಾಂತ ಕಾಂತಾಬ್ಧ ವಿಗ್ರಹ ಕಾರ್ಯಕಾರಣ ನಿರ್ಮುಕ್ತ ಕಾಮ ಕೇಳಿ ತರಂಗಿತ ಕರಕನಕಾಟಂಕ ಲೀಲಾ ವಿಗ್ರಹಧಾರಿಣಿ ಅಜಾಕ್ಷಯವೀರ ಮುಕ್ತ ಮುಗ್ಧಾ ಕ್ಷಿಪ್ರ ಪ್ರಸಾದಿನಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ತ್ರಯೀ ತ್ರಿವರ್ಗ ನಿಲಯ ತ್ರಿಸ್ಥ ತ್ರಿಪುರವಾಲಿನಿ ನಿರಾಮಯ ನಿರಾಲಂಬ ಸ್ವಾತ್ಮ ರಾಮ ಸುಧಾಶ್ರುತಿ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಯಜ್ಞಪ್ರಿಯ ಯಜ್ಞಕರ್ತೃ ಯಜಮಾನ ಸ್ವರೂಪಿಣಿ ಧರ್ಮಾಧಾರ ಧನಾಧ್ಯಕ್ಷ ಧನಧಾನ್ಯ ವಿವರ್ಧಿನಿ ವಿಪ್ರಪ್ರಿಯ ವಿಪ್ರರೂಪ ವಿಶ್ವಭ್ರಮಣಕಾರಿಣಿ ವಿಶ್ವಗ್ರಾಸ ವಿದ್ರುಮಾಭ ವೈಷ್ಣವಿ ವಿಷ್ಣು ರೂಪಿಣಿ ಅಯೋ ನಿರ್ಯೋನಿ ನಿಲಯ ಕೂಟಸ್ಥ ಕುಲರೂಪಿಣಿ ವೀರಗೋಷ್ಠಿ ಪ್ರಿಯ ವೀರ ನೈಷ್ಕರ್ಮ್ಯಾನಾಥ ರೂಪಿಣಿ ವಿಜ್ಞಾನ ಕಲನಾ ಕಲ್ಯ ವಿದಗ್ಧ ಬೈಂದವಾಸನ ತತ್ವಾಧಿಕ ತತ್ವಮಯಿ ತತ್ವಮರ್ಥ ಸ್ವರೂಪಿಣಿ ಸಾಮಗಾನ ಪ್ರಿಯ ಸೌಮ್ಯ ಸದಾಶಿವ ಕುಟುಂಬಿನಿ ಸವ್ಯಾಪ ಸವ್ಯ ಮಾರ್ಗಸ್ಥ ಸರ್ವಾಪದ್ವಿ ನಿವಾರಿಣಿ ಸ್ವಸ್ಥ ಸ್ವಭಾವ ಮಧುರಾಧೀರಾಧೀರ ಸಮರ್ಥಿತ ಚೈತನ್ಯಾಧ್ಯ ಸಮಾರಾಧ್ಯ ಚೈತನ್ಯ ಕುಸುಮ ಪ್ರಿಯ ಸದೋದಿತ ಸದಾ ತುಷ್ಟ ತರುಣಾದಿತ್ಯ ಪಾಟಲ ದಕ್ಷಿಣ ದಕ್ಷಿಣಾರಾಧ್ಯ ದರಸ್ಮೇರ ಮುಖಾಂಬುಜ ಕೌಲಿನಿ ಕೇವಲಾರಬ್ಧ ಕೈವಲ್ಯ ಪದದಾಯಿನಿ ಸ್ತೋತ್ರ ಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ ಮನಸ್ವಿನಿ

ಆದಿದ ಸರು ಆದಿದ ಶ್ರಮಾತ್ಮಿಕ ಬಂಧುಕ ಕುಸುಮ ಪ್ರಖ್ಯ ಬಾಲಾಲೀಲಾ ವಿನೋದಿನಿ ಸುಮಂಗಲಿ ಸುಖಕಲಿ ಸುವೇಶಾಧ್ಯ ಸುವಾಸಿನಿ ಸುವಾಸಿನ್ಯರ್ಚನ ಪ್ರೀತ ಶೋಭನಾ ಶುದ್ಧ ಮಾನಸ ಬಿಂದು ತರ್ಪಣ ಸಂತುಷ್ಟ ಪೂರ್ವಜಾ ತ್ರಿಪುರಾಂಬಿಕ ದಶಮುದ್ರಾ ಸಮಾರಾಧ್ಯ ತ್ರಿಪುರಾ ಶಿವಶಂಕರಿ ಜ್ಞಾನ ಮುದ್ರಾ ಜ್ಞಾನಗಮ್ಯ ಜ್ಞಾನಜ್ಞೇಯ ಸ್ವರೂಪಿಣಿ ಯೋನಿ ಮುದ್ರಾ ತ್ರಿಖಂಡೇಶಿ ತ್ರಿಕುಣಾಂಬ ತ್ರಿಕೋಣಗ ಅನಘ ಅದ್ಭುತ ಚಾರಿತ್ರ ವಾಂಚಿತ ಅರ್ಥ ಪ್ರದಾಯಿನಿ ಅಭ್ಯಾಸಾತಿಶಯ ಜ್ಞಾತ ಷಡ್ವಾತೀತ ರೂಪಿಣಿ ಅವ್ಯಾಜ ಕರುಣಾಮೂರ್ತಿ ಅಜ್ಞಾನಧ್ವಂತ ದೀಪಿಕಾ ಆಬಾಲ ಗೋಪ ವಿದಿತ ಸರ್ವಾನ್ನುಲ್ಲಂಘ್ಯ ಶಾಸನ ಶ್ರೀಚಕ್ರ ರಾಜ ನಿಲಯ ಶ್ರೀಮತ್ ತ್ರಿಪುರ ಸುಂದರಿ ಶ್ರೀ ಶಿವ ಶಿವಶಕ್ತೈಕ ರೂಪಿಣಿ.